ಅನ್ನಮತೆಂಬ ಸೇನ್ ವರ್ಮ ಬಾಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾದರ ಪ್ರಭಿಜೋ ಯಾದರ ತುಂಬತ ಸೇನ್ ಚಿಲಂಬು ದೇಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ

jinnoo tay biggal ko wonaa ne waawi alaa no waɗaa. Woɓɓe noon wonaa sadak kono ɗum janmaa musiiba de.